ಸುರಮರ್ದನ ರಾಮಕವರ್ಧನ ಆದೃತೆ ಡಾವರೂಢವಂಗೆ ಬರಭವಂಗೆ ಭುಜಾಫರಂಗೆ ತೇಜ ಬರಂಗ ಲಂಕುಡಿಯ ಬಾಂಧೆ ಆಯುಧ ಬಾಂಧೆ ಸಹ ವಿಮರ್ದನ ಕಾಲ ಸುರಂಗ ಅಷ್ಟಾಯುಧ ಚಮಕೆ ಭೂಖಂಡದಂಗೆ ಅತಿಥಿ ಚಮಕೆ ಭುಂಗ ಫನಂಗ ಜಯ ಜಯ ಹೋ ಸೀಮಾ ಸುರಮರ್ದನ ರಾಮಕವರ್ಧನ ದಾದ ಜಿಣಂಗ ಚಂಡಾಸುರ ಚಂಡನ ಮುಂಡ ಬಿಮುಂಡನ್ ಖಾಂಡ್ಯ ಖಂಡನ ಖೂನ ಖಿತೆ ದಾಮಣಿ ದಮಂಗಣ ಧುಜ ಫರಂಕಣ ಫಣಿ ಫುಂಕಾರಣ ಜೋಧ ಜಿತೆ ಸರ್ಧಾರ ಬಿವರ್ಖಣ ದುಷ್ಟ ಪ್ರಖರ ಖಣ ದುಷ್ಟ ಪ್ರಹರ ಖಣ ದುಷ್ಟ ಮಥೆ ಜಯ ಜಯ ಹೋ ಸೀಮ ಖಾಸುರ ಮರ್ದನ ಭೂಮಾ ಕಾಸ್ತಲ ಊರ್ಧ ಅಧೆ ದಾಮನಿ ಪ್ರಹಾಸನ ಸುಛಬ್ ನಿವಾಸನ ಸುಷ್ಟ ಪ್ರಕಾಶನ ಗೂಢಗತೆ ರಕ್ತಾಸುರ ಆಜನ್ ಜೋಧ ಪ್ರಮಾಚನ ಹೃದಯ ನರಾಜನ್ ಧರಂ ಮೃತೆ ಸೋಣಂತ ಅಚಿಂತಿ ಅನಲ್ ಬಿವಂತಿ ಜೋಗ ಜಯಂತಿ ಖಡಗ ಧರೆ ಜಯ ಜಯ ಹೋ ಸೀಮ ಖಾಸುರ ಮರ್ದನ ಪಾಪ ವಿನಾಶನ ಧರ್ಮ ಕರೆ ಅಘ ಓಘ ನಿವಾರಣ ದುಷ್ಟ ಪ್ರಚಾರಣ ಸೃಷ್ಟೋಪಾರಣ ಶುದ್ಧ ಮತೆ ಫಣಿಯನ ಫುಂಕಾರಣ ಬಾಘ ಬಕಾರಣ ಸಹಸ್ರ ಪ್ರಹಾರಣ ಸಾಧ ಮತೆ